0: ಬಹುಮುಖ್ಯವಾದಂತಹ ಹೋರಾಟದ ಮುಖ್ಯ ಭಾಗ ಆಗಿದೆ. ಸೊ ಇದನ್ನೆಲ್ಲ ನಾವು ಮಾಡಿದ್ರೆ ಮಾತ್ರ ನಾವು ಸಂಘಟಿತರಾಗಿ ನಮ್ಮ ಅಧಿಕಾರಗಳನ್ನು ಪಡ್ಕೊಳಕ್ಕಾಗುತ್ತೆ, ನಾವು ಹಕ್ಕುಗಳನ್ನು ಪಡ್ಕೊಳಕ್ಕಾಗುತ್ತೆ, ನಮ್ಮೆಲ್ಲ ಸಮುದಾಯದವರನ್ನ ಮೇಲೆತ್ತಲಿಕ್ಕೆ ಸಾಧ್ಯ ಆಗುತ್ತೆ, ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಷ್ಟು ಕೆಲಸಗಳನ್ನ ನಮ್ಮ ಹಿಂದಾವರ್ತವ್ರು ಮಾಡಬೇಕು.
1: ಬಿಜೆಪಿ ಪೀಪಲ್ ಟು ಸ್ಟಡಿ ದಿ ರೈಟಿಂಗ್ಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್, ವೇರ್ ಹೀ ಇಸ್ ವೆರಿ ಕ್ಲಿಯರ್ಲಿ ಸೆಡ್ ದ ಡೇಂಜರ್ಸ್ ಅಂಡ್ ದ ಪೆರಿಲ್ಸ್ ಆಫ್ ಹ್ಯಾವಿಂಗ್ ಅ ಹಿಂದೂ ರಾಷ್ಟ್ರ. ವೈಲ್ ದ ಬಿಜೆಪಿ ವಾಂಟ್ಸ್ ಟು ಸೆಲೆಬ್ರೇಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ದೇ ಡೋಂಟ್ ವಾಂಟ್ ಟು ಹೀಡ್ ಇಸ್ ಅಡ್ವೈಸ್ ಆನ್ ಸಚ್ ಇಶ್ಯೂಸ್. ಲೆಟ್ ದೆಮ್ ರೀಡ್ ಅನಹಿಲೇಷನ್ ಆಫ್ ಕಾಸ್ಟ್ ರಿಟನ್ ಬೈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಲೆಟ್ ದೆಮ್ ರೀಡ್ ರಿಡಲ್ಸ್ ಆಫ್ ಹಿಂದೂಯಿಸಮ್ ರಿಟನ್ ಬೈ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ, ದಿಸ್ ಹ್ಯಾಸ್ ನಥಿಂಗ್ ಟು ಹಿಂದುತ್ವ ಹ್ಯಾಸ್ ನಥಿಂಗ್ ಟು ಡೂ ವಿತ್ ದ ಏನ್ಷಿಯಂಟ್ ಟ್ರೆಡಿಷನ್ಸ್ ಆಫ್ ಸನಾತನ ಧರ್ಮ.
2: ಸಿ, ಸ್ಟುಪಿಡ್ ಸ್ಟೇಟ್ಮೆಂಟ್ ಶುಡ್ ನಾಟ್ ಬಿ ಗಿವನ್ ಬೈ ಎ ಸ್ಮಾಲ್ ಪರ್ಸನ್ಸ್. ಓಕೆ, he doesn't know anything about the religion, then why he is talking? It is rubbish. And Congress mindset is everybody knows. Congress wants to divide the country, divide the religion, divide the caste, and they have to enjoy power. That is their aim.
3: Well, as far as Yatindra Siddaramaiah is concerned, when he was asked about the statement, he gave a clarification as well, but once again reiterated what he said, but said all that he meant to say was what Ambedkar had said, and he was only citing it. Let's listen to this.
4: ನಾನು ಏನು ಹೇಳಿದಪ್ಪ ಅಂತಂದರೆ, ಹಿಂದೂ ರಾಷ್ಟ್ರ ಆಯಿತು ಅಂತಂತಂದರೆ ಈ ಹಿಂದುತ್ವವಾದಿಗಳೇನಿದ್ದಾರೆ ಅವರು ಮತ್ತೆ ಮನುಸ್ಮೃತಿಲಿ ಇರುವಂಥ ಸಾಮಾಜಿಕ ವ್ಯವಸ್ಥೆನೇ ವಾಪಸ್ ತರ್ತಾರೆ. ಮನುಸ್ಮೃತಿಲಿರುವಂಥ ಸಾಮಾಜಿಕ ವ್ಯವಸ್ಥೆ ಅಂತಂದ್ರೇನು? ಅದು ಶೋಷಣೆ ಮಾಡುವಂಥ ವ್ಯವಸ್ಥೆ. ಸೊ ಆ ರೀತಿ ಶೋಷಣೆ ಆದರೆ ಮತ್ತೆ ಯಾರು, ನಾವೆಲ್ಲ ಶೂದ್ರ ಸಮುದಾಯದಿರ್ಬೋದು, ದಲಿತ ಸಮುದಾಯದವರು, ಅವರೆಲ್ಲ ಜಾತಿ ವ್ಯವಸ್ಥೆ ಅಡಿಯಲ್ಲಿ ಮತ್ತೆ ಶೋಷಣೆಗೆ ಆಗ್ತೀವಿ. ಸೊ ಹಾಗಾಗಿ ಆ ಜಾತಿ ವ್ಯವಸ್ಥೆ ಮತ್ತೆ ಬರಬಾರ್ದು ಅಂತ ಹೇಳಿದ್ರು. ಅಂಬೇಡ್ಕರ್ ಅವರು ಏನು ಹೇಳಿದರು? ಅಂಬೇಡ್ಕರ್ ಅವ್ರು ಹೇಳಿದ್ರು ಗೊತ್ತಿದೆ ಸರ್. ಸೊ ಅದೇ ಕೋಟನೇ ನಾನು ಹೇಳಿದ್ದು, ಬೇರೆ ಇನ್ನೇನು ನಾನು ಹೊಸದಾಗಿ ಏನು ಹೇಳಿಲ್ಲ. ಅಂಬೇಡ್ಕರ್ ಅವ್ರು ಹೇಳಿದರು ಇಫ್ ಇಂಡಿಯಾ ಬಿಕಮ್ಸ್ ಎ ಹಿಂದೂ ರಾಷ್ಟ್ರ ದೇರ್ ವೋಂಟ್ ಬಿ ಇಟ್ಸ್ ಮೋರ್ ಡೇಂಜರ್ ಟು ದ ಕಂಟ್ರಿ, ವೆರಿ ಡೇಂಜರ್ಸ್ ಟು ದ ಕಂಟ್ರಿ ಅಂತ ಹೇಳಿದರು. ಸೊ ಅದನ್ನೇ ನಾನು ಹೇಳಿದೆ. ಯಾತಕ್ಕೆ ಇಷ್ಟು ವರ್ಷಗಳು ಕೂಡ ನಮ್ಮ ಕಂಟ್ರಿ ಇರೋದೇ ಸೆಕ್ಯುಲರ್ ಆಗಿ.
3: Well, that's as far as the updates go from Karnataka. Over to my colleague Ashree. She takes you through the developments in Hyderabad and Andhra Pradesh.
5: Thank you, Deepak. In fact, we have a very shocking hit and run case. We are reporting from Rajahmundry of Andhra Pradesh. There on August 3rd, a hit and case incident was reported where a 28-year-old medical PG postgraduate student, she is hit and run by a drunkard driver. That's what police sources are confirming. And now this particular PG student, 28-year-old Dr. Priyanka, she remained in critical condition. In fact, what our sources and family members have confirmed, that she is into a brain dead condition and she is being shifted to Hyderabad for better treatment. What happened actually on August 3rd, police sources are confirming that on August 3rd, this particular victim, Dr. Priyanka, she along with one of her friend, they visited to a popular mall of Rajahmundry, and there while they were coming out after spending some time at this particular mall, while exiting the mall gate, she was hit by another speeding car. The victim as well as her friend both were on a scooty, that speeding car driven by two individuals who police believe they were drunk, and drunk at the time of accident. They hit the scooty from the behind, injuring both the occupant of the scooty. Dr. Priyanka suffered critical head injuries as well as injuries on her face, and another person, she suffered another kind of injury. Now Dr. Priyanka remain in brain dead condition. She has been shifted to Hyderabad. Police has registered a case and they have detained two person. That's it for today. We will keep following this story. Thank you, Deepak. Thank you, Vijay. And thank you for watching us. More news and update after this break.